Sima miensa ebra so se nsema sisi e wo man ga na mo mede ebe so mo e wo nua 95.1 FM IB Etwegu e wo mountain 96.1